ಶಿಲ್ಪ ವಿಮಿಶ್ರಿತ ಜನಪ್ರಿಯ ಗಾನಶೀಲೆ ಶ್ರೀ ವೆಂಕಟೇಶಭಾತಂ ಮಾತರ ಸಮಸ್ತ ಜಗದಾಂ ಮಧುರೈ ಭಾವೇ ಮನೋಮರ

ಕಲದೇವರ ಬಶಗೋಪ ಬಧು ಶರಕೋಕಿ ಗುರುತಾತ್ಮ ರಕೋಕಿ ಸಮಾತ್ ಪ್ರತಿಬಲ್ಲ ದಿಗಾಭಿ ಮತಾಸು ಸದಾ ವಸುದೇ

ಸಂಭುಜೇನ ಸಂಸಾರತಾರಕದಯಾಕೃದೃಗಂಚಲೇನ ಸೌಮ್ಯೋಪಯಂ ಮುನಿನಾಮದರ್ಶಿತೌತೇ ಶ್ರೀವೆಂಕಟೇಶಚರಣೌ ಶರಣಂ ಪ್ರಪದ್ಯೇ ಸತ್ವೋತ್ತರೈಃ ಸಕಲ ಸೇವ್ಯ ಪದಾಂಬುಜೇನ ಸಂಸಾರತಾರಕದಯಾಕೃದೃಗಂಚಲೇನ ಸೌಮ್ಯೋಪಯಂ ಮುನಿನಾಮದರ್ಶಿತೌತೇ.